ಭಾರತೀಯ ಡಯಾಸ್ಪೋರಾ, ದೇ ಹ್ಯಾವ್ ಹ್ಯಾವ್ ಎ ಡ್ಯೂಟಿ ಟು ದೇರ್ ಕರ್ಮಭೂಮಿ, ದೇ ಮಸ್ಟ್ ಫುಲ್ಫಿಲ್ ದಟ್, ದೇ ಶುಡ್ ಬಿ ಲಾಯಲ್ ಟು ದೇರ್ ಕರ್ಮಭೂಮಿ. ಬಿಕಾಸ್ ಭಾರತ್ ಈಸ್ ದೇರ್ ಜನ್ಮಭೂಮಿ, ಇಫ್ ದೇ ಹ್ಯಾವ್ ಅರ್ಜ್ ಟು ಡೂ ಸಮಥಿಂಗ್ ಅಂಡ್ ದೇ ಕ್ಯಾನ್ ಡೂ ದಟ್ ಆಫ್ಟರ್ ಫುಲ್ಫಿಲಿಂಗ್ ದೇರ್ ಡ್ಯೂಟಿ ಟು ದೇರ್ ಕರ್ಮಭೂಮಿ, ಇಟ್ ಈಸ್ ನಾಟ್ ಪ್ರೊಹಿಬಿಟೆಡ್. ಓಕೆ, ಬಟ್ ಇಟ್ ಈಸ್ ನಾಟ್ ಅಬ್ಲಿಗೇಟರಿ. ಯುವರ್ ಜನ್ಮಭೂಮಿ ಎಕ್ಸ್ಪೆಕ್ಟ್ಸ್ ಯು ಟು ಲಿವ್ ದಿ ವ್ಯಾಲ್ಯೂಸ್ ಇಟ್ ಈಸ್ ಇಂಪಾರ್ಟೆಡ್ ಆನ್ ಯು. And this is the value. This is the value. Oneness. We are one with human beings. We are one with nature. We have to see that whatever we do sustains not only us, sustains everything.